ಪ್ರಶ್ನೆ ಮಾತರ ಜಯತಾಂ ಮ ಇವ ತನ್ಯತು ಮರುತಾಂ ಏತಿ ದೃಷ್ಣೋ ಯಾ ಯತ ಶುಭಂ ಯಾಥನ ನರಃ ಹಸ್ಕಾರಾತ್ ವಿದ್ಯುತಾಃ ಪರಿ ಅತಾಃ ಜಾತಾಃ ಅವಂದೂನಃ ಮರುತಾಃ ಮೃಳಯಂದೂನಃ.

ಹಿನ್ವಂತು ಅಧ್ವರಂ ಅಪಹ ದೇವೀ ಉಪಾಹ್ವಯೇ ಯತ್ರ ಗಾವಾಃ ಪಿಬಂತೀನಃ ಸಿಂಧೂಭ್ಯಃ ಕರ್ತ್ವಂ ಹವಿಃ ಅಪ್ಪಸು ಅಂತಃ ಅಮೃತಂ ಅಪ್ಪಸು ಭೇಷಜಂ ಅಪಾಂ ಉತ ಪ್ರಶಸ್ತಯೇ ದೇವಾಃ ಭವತಾ ವಾಜಿನಃ ಅಪ್ಪಸು ಮೇ ಸೋಮಾಃ ಅಬ್ರವೀತ್ ಅಂತಃ ವಿಶ್ವಾನಿ ಭೇಷಜಾ ಅಗ್ನಿಂ ಚ ವಿಶ್ವಸಂಭು

ಅವೀಚಷ್ಟೆ ಶುನಃ ಶೇಪಾಹಾಯಂ ಅವ್ವತ್ ಗೃಭೀತಃ ಸಹ ಅಸ್ಮಾನ್ ರಾಜಾ ವರುಣಃ ಮುಮೋಕ್ತು ಶುನಃ ಶೇಪಾಹಾ ಹಿ ಅವ್ವತ್ ಗೃಭೀತಃ ತ್ರಿಷು ಆದಿತ್ಯಂ ದ್ರುಪದೇಷು ಬದ್ಧಃ.

ಪಕ್ಕ ಕುಡಿಲ್ದನೇ ಕುಡಿಯೇ ತರ್ಮೇನಿಯನಾಗಿ ಹೂ ಸ್ವಲ್ಪ ಗವಡಿಕೆ ಅಡಿಸೇ ಕಣೈ ಕುಳಿ ಪಕ್ಕಂಡು ಕೋಯಿರ್ಕರಿ ಇಲ್ಲ ಮಡಿಯೇ ಕೊಡಾಮೆಯುಳ್ಳ ಕಣೈ.